0: ಸೀತಾರಾವ್ ಧರ್ಮವರ್
1: ಒಂದೇ ಮಾತರೋ ಒಂದೇ ಮಾತರೋ
2: ಅಂತೂ ತನ್ನ ಅದ್ಭುತ ಕಂಠಂತೋ ಪಾಟಕು ಜೀವಂ ಪೂಸಿ ಆ ಪಾಟೇ ತನ್ನ ಇಂಟಿ ಪೇರುಗಾ ಮಾರ್ಚುಕುನ್ನ ವಂದೇ ಮಾತರಂ ಶ್ರೀನಿವಾಸ್ ಮನ ಜಿಲ್ಲಾ ವಾರೇ. ಗುಂಡ್ಲಕಮ್ಮ ನದೀ ತೀರಾನ ಸರಿಗಮಲತೋ ಸ್ವರಾಲ್ನಿ ಸವರಿಂಚುಕುನ್ನ ಶ್ರೀನಿವಾಸ್ ನೇಡು ಆಂಧ್ರದೇಶಂ ಅಂತಟಿಕಿ ತನ್ನ ರಾಗಾಲತೋ ರಂಜಿಂಪಚೇಸ್ತುನ್ನಾರು. ಗಾಯಕುಡುಗಾ ಸಂಗೀತ ದರ್ಶಕುಡುಗಾ ತನ್ನ ವಿಲಕ್ಷತನು ಚಾಟುಕುಂಟುನ್ನಾಡು. ಒಂಗೋಲುಕು ಚೆಂದಿನ ಸಾಯಿ ಕಾರ್ತಿಕ್ ವರ್ಧಮಾನ ಸಂಗೀತ ದರ್ಶಕುಡುಗಾ ರಾಣಿಸ್ತೂನೇ ಉನ್ನಾಡು.
0: ನಾಗಭೂಷಣಂ ಮಾದಾಲ ರಂಗಾರಾವ್ ಧರ್ಮವರಪು ಸುಬ್ರಹ್ಮಣ್ಯಂ ನರ್ರಾ ವೆಂಕಟೇಶ್ವರರಾವ್ ಗೋಪಿಚಂದ್ ಜಾನಿ ಲಿವರ್ ಪ್ರಸಾದ್ ಬಾಬು ವಂಟಿ ಎಂದರೋ ನಟುಲಕು ಪ್ರಕಾಶಂ ಜಿಲ್ಲಾ ಪುಟ್ಟಿಲ್ಲು. ಜೀವರ್ ಲಕ್ಷ್ಮಿ ಕಾಂಚನ ವಾಸಂತಿ ಮಾಧವೀಲತ ವಂಟಿ ನಟಿಮಣಿಲು ಮನ ಪ್ರಕಾಶಾಲೇ. ದರ್ಶಕುಲು ಗಾಲು ವೆಂಕಟೇಶ್ವರರಾವ್ ರಾಜಾಚಂದ್ರ ಬಿ ಗೋಪಾಲ್ ಮಲಿನೇನಿ ಗೋಪಿಚಂದ್ ಬಾಬ್ಜಿ ಎಂ ನರಸಿಂಹಂ ಜಿ ಅಶೋಕ್ ಇಕ್ಕಡಿ ವಾರೇ. ಪ್ರಮುಖ ಸ್ಟಂಟ್ ಮಾಸ್ಟರ್ಸ್ ರಾಜು ರಾಮ್ ಲಕ್ಷ್ಮಣ್ ಕಾರಂಚೇಡು ನಂದಿಗುಂಟ ಪಾಲಾನಿಕ್ ಚೆಂದಿನವಾರು. ದಕ್ಷಿಣ ಭಾರತ ತೊಲಿ ಸಂಗೀತ ದರ್ಶಕುಡು ಗಾಲು ಪೆಂಚಲ ನರಸಿಂಹಾರಾವ್ ಗಾರು ನಾಗುಲುಪ್ಪಲಪಾಡು ಗ್ರಾಮಾನಿಕ್ ಚೆಂದಿನವಾರು. ಶ್ರೀ ಸೀತಾರಾಮುಲ ಕಲ್ಯಾಣಂ ಚೂತಮುರಾರಂಡಿ ಅಂಟೂ ಆಯನ ಸ್ವರಪರಿಚಿನ ಪಾಠ ನೇಟಿ ಆಂಧ್ರದೇಶಂಲೋ ಕೂಡಾ ಪ್ರತಿ ಪೆಳ್ಳಿ ಪಂದಿರ್ಲೋ ವಿನಬಡುತ್ತೂನೇ ಉಂಟುಂದಿ.
2: ಚಿತ್ರ ಪರಿಶ್ರಮಲೋ ಮನ ಜಿಲ್ಲಾ ಯುವತರಂ ಬುಲ್ಲೆಟ್ಲ ದೂಸುಕುಪೋತೋಂದಿ. ಆರಡುಗುಲ ಬುಲ್ಲೆಟ್ ಅಂಟೂ ಪಾಟಲ ರಚಯಿತಗಾ ಚೀರಾಲಕು ಚೆಂದಿನ ಶ್ರೀಮಣಿ ದೂಸುಕೆಲ್ತೂ ಉಂಟೇ ಪಿಲ್ಲ ಜಮೀನ್ದಾರ್ತೋ ಜಿ ಅಶೋಕ್ ದರ್ಶಕುಡುಗಾ ವಿಜಯಂ ಸಾಧಿಂಚಾರು. ಸ್ಟಿಲ್ ಫೋಟೋಗ್ರಾಫರ್ಗಾ ಕಟಾರಿ ಕೃಷ್ಣ ಸಂಗೀತ ದರ್ಶಕುಡುಗಾ ಸಾಯಿ ಕಾರ್ತಿಕ್ ಜಿಲ್ಲಾಕು ಮಂಚಿ ಪೇರು ಪ್ರತಿಷ್ಠಲು ತೆಚ್ಚಾರು.